0: ರಾಮದಾಸಾ, ಓ ರಾಮದಾಸಾ, ಅಕ್ಸೆಪ್ಟ್ ಮೈ ಸ್ಯಾಲ್ಯುಟೇಷನ್ ಸೋ ಚೋಸನ್ ಒನ್.
1: ರಾಮದಾಸಾ, ಐ ಆಮ್ ನಾಟ್ ದ ಪರ್ಸನ್ ಯು ಸೀಕ್, ಓ ಪಾಯಸ್ ಲೇಡಿ.
0: ಆರ್ ಯು ನಾಟ್ ಗೋಪಣ್ಣ?
1: ಯೆಸ್ ಮದರ್, ಐ ಆಮ್.
0: ಐ ನೋ, ಐ ನೋ. ದೆನ್ ಹಿಯರ್ ಮಿ ಯು ಫಾರ್ಚುನೇಟ್ ಒನ್. ಯೋರ್ ಡೆಸ್ಟಿನಿ ಹ್ಯಾಸ್ ನಾಟ್ ದ ಡೆಸ್ಟಿನೇಷನ್ ದಟ್ ಯು ಥಿಂಕ್ ಇಟ್ ಡಸ್. ದ ಲಾರ್ಡ್ಸ್ ಬ್ಲೆಸ್ಸಿಂಗ್ ಶಾಲ್ ಗ್ರೇಸ್ ಯುವರ್ ಫಾರ್ಚ್ಯೂನ್. ಯು ಶಾಲ್ ಬಿ ರೇಸ್ಡ್ ಟು ಬಿಲ್ಡ್ ಹಿಸ್ ಅಬೋರ್ಡ್.
1: ಪಾರ್ಡನ್ ಮೈ ಕ್ಯೂರಿಯಾಸಿಟಿ ಮದರ್, ಬಟ್ ಹೌ ಡು ಯು ನೋ ಆಲ್ ದಿಸ್?
0: ಐ ವಾಸ್ ಬ್ಲೆಸ್ಡ್ ಬೈ ಲಾರ್ಡ್ ರಾಮಚಂದ್ರ ಟು ಬೇರ್ ದಿಸ್ ಮೆಸೇಜ್ ಟು ಯು. ಯು ಶಾಲ್ ಬಿಕಮ್ ಅ ತಹಸೀಲ್ದಾರ್ at the court of Tanasha, but your loyalty lies with the lord of the universe.
1: Tahsildar? How can an incompetent person like me become a tahsildar, amma?
0: No, it Ramadasa, only those who doubt have all the questions, but those who surrender have the answers. When he has given you the assurance, why bother? Surrender to him and he shall take care.
1: Surrender I will. Yet I carry a doubt in my heart. Oh Ramabhadra, you are my only refuge, the only answer to all my questions.